ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಗ್ರಹವನೇ ನಿಲ್ಲಿಸೋ ವೆಂಕಟನಿನ್ನ ವಿಜಯದಾಸರ ರಚನೆ, ಹಾಡಿದ್ದಾರೆ ಆರ್ ಕೆ ಶ್ರೀಕಂಠನ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್.

ಎಂಎಸ್ ಶೀಲಾ ಅವರು ಹಾಡಿರುವ ಕನಕದಾಸರ ರಚನೆ ನೀನು ಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ. ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಕನಕದಾಸ ನೀನು ಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ.

ವಿಶ್ವಪತಿ ಇಂದುಶೇಖರ. ರಚನೆ ಹೆಳವನಕಟ್ಟೆಗಿರಿಯಮ್ಮ, ಹಾಡಿದ್ದಾರೆ ಪಿ ರಮಾ ಮತ್ತು ಬಿ ಆರ್ ಗೀತಾ. ವಿಶ್ವಪತಿ ಇಂದುಶೇಖರ ಸಾಂಗ್ ಬೈ ಪಿ ರಮಾ ಅಂಡ್ ಬಿ ಆರ್ ಗೀತಾ, ರಿಟರ್ನ್ ಬೈ ಹೆಳವನಕಟ್ಟೆಗಿರಿಯಮ್ಮ.

ಒಡವಟ್ಟಿ ಶಾರದಾ ಭರತ್ ಅವರ ದನಿಯಲ್ಲಿ ಬಸವಣ್ಣನ ವಚನ ನೀನೊಲಿದರೆ ಕೊನರುವುದಯ್ಯ. ಒಡವಟ್ಟಿ ಶಾರದಾ ಭರತ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ನೀನೊಲಿದರೆ ಕೊರಡು ಕೊನರುವುದಯ್ಯ.

ಧನ್ಯನಾದಿನ ಈ ಜಗದುಳು ಪುರಂದರದಾಸರ ರಚನೆ, ಹಾಡಿದರೆ ಎಸ್ ಶಂಕರ್. ಧನ್ಯನಾದಿನ ಈ ಜಗದುಳು ಸಂಗ್ ಬೈ ಎಸ್ ಶಂಕರ್, ರಿಟನ್ ಬೈ ಪುರಂದರದಾಸ.

ಗಣಪತಿ ಭಟ್ ಅವರ ದನಿಯಲ್ಲಿ ಅಲ್ಲಮ ಪ್ರಭು ವಿರಚಿತ ವಚನ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಗಣಪತಿ ಭಟ್ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಲ್ಲಮ ಪ್ರಭು. ಎತ್ತಣ ಮಾಮರ ಎತ್ತಣ ಕೋಗಿಲೆ.

ಕೊಡುವ ಕರ್ತೃ ಬೇರೆ ಇರುತ್ತೀರೇ. ಪುರಂದರದಾಸರ ರಚನೆ, ದನಿಯಾಗಿದ್ದರೆ ಮಾಧವಗುಡಿ. ಕೊಡುವ ಕರ್ತೃ ಬೇರೆ ಇರುತ್ತೀರೇ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಮಾಧವಗುಡಿ.

ಆರ್ಕೆ ಶ್ರೀಕಂಠನವರ ದನಿಯಲ್ಲಿ ಕೇಳಿ. ಸಾಧು ಸಜ್ಜನ ಸದ್ಗುಣಕ್ಕೆದುರುಂಟೆ, ರಚನೆ ಕನಕದಾಸರು. ಆರ್ಕೆ ಶ್ರೀಕಂಠನ್ ಪ್ರೆಸೆಂಟಿಂಗ್. ಸಾಧು ಸಜ್ಜನ ಸತ್ಯ ಗುಣಕ್ಕೆದುರುಂಟೆ, ರಿಟನ್ ಬೈ ಕನಕದಾಸ.

ಎಸ್ ಶಾರದಾ ಅವರ ದನಿಲಿ ಪುರಂದರದಾಸರು ಬರೆದಿರುವ ಕಣ್ಣಿನಿಂದಲೇ ನೋಡೋ ಹರಿಯ ಒಳಗಣ್ಣಿನಿಂದಲೇ ನೋಡೋ ಹರಿಯ, ಕಣ್ಣಿನಿಂದಲೇ ನೋಡೋ ಹರಿಯ ಒಳಗಣ್ಣಿನಿಂದಲೇ ನೋಡೋ ಹರಿಯ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಎಸ್ ಶಾರದಾ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಕಾರ್ತಿಕ್. ಕಡೆಯ ತರಗತಿಯಲ್ಲಿ ನಾವು ಮೈಸೂರು ಕರಿಗಿರಿ ರಾಯರ ಚಕ್ರವಾಕ ರಾಗದಲ್ಲಿ ರಚಿತವಾದ ನೀವೇ ಪಾಲಿಂಚರ ರೂಪಕ ತಾಳದ ಕೃತಿಯನ್ನು ಗಮನಿಸ್ತಾ ಇದ್ವಿ. ಈ ಹಿಂದೆ ಪಲ್ಲವಿ ಅನುಪಲ್ಲವಿ ಭಾಗಗಳು ಪಾಠವಾಗಿದೆ, ಚರಣದ ಭಾಗಕ್ಕೆ ಬಂದು ನಿಲ್ಲಿಸಿದ್ವಿ. ಈಗ ಚರಣವನ್ನು, ಚರಣದ ಸ್ವರವನ್ನು ಒಂದ್ಸರಿ ಗಮನಿಸಿ ಸಾಹಿತ್ಯವನ್ನು ಮುಂದುವರಿಸ್ಕೊಂಡು ಹೋಗೋಣ. ಹಿಂದೆ ಹೇಳಿದಂಗೆ ಚಿಟ್ಟೆ ಸ್ವರನ ಮತ್ತೆ ಚರಣ ಆದಮೇಲೆ ಹಾಡಿ ಈ ಕೃತಿಯನ್ನೇ ಮುಕ್ತಾಯ ಮಾಡಬೇಕು. ಒಂದು ಅಕ್ಷರದ ಎಡಪಲೊಂದಿಗೆ ಚರಣ ಶುರು ಪ್ರಾರಂಭವಾಗುತ್ತೆ.

0: ಇಲ್ಲಿ ಲಾಸ್ಟಲ್ಲಿ ಪ ಅಂತ ತಗೊಂಡು ಒಂದು ರೂಪಕ್ಕಲ್ಲದೆ ಒಂದು ಎರಡು ಮೂರು ನಾಲ್ಕು ಐದು ಬಿಟ್ಬಿಡ್ಬೇಕು. ಪ ಪ ತಗೊಂಡು ಅಲ್ಲಿಗೆ ಸು ಅಂತ ಒಂದು ಅಕ್ಷರ, ಸುಜ್ಞಾನ ಮುಂದಿನ ಭಾಗ ಅನುಪಲ್ವಿ ಅಂತೆ ಬರುತ್ತೆ. ಹಿಂದೆ ಅನುಪಲ್ವಿ ಇತ್ತಲ್ಲ ಅದು, ಅದರ ಭಾಗ ಸುಜ್ಞಾನ ಮಿಚ್ಚೇವುರ ಓ ನರಸಿಂಹೋದ್ಧಾರ. ಈ ಸಾಹಿತ್ಯ ಭಾಗ ಸುಜ್ಞಾನ ಅಂದರೆ ಅತೀತದಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಅನುಪಲ್ವಿಯಂತೆ ಇರೋದ್ರಿಂದ ಸ್ವರನ ಅದೇ ಸ್ವರನ ಇಲ್ಲಿ ಅಳವಡಿಸ್ಕೊಂಡು ಹಾಡಬಹುದು. ಸುಜ್ಞಾನ ಮಿಚ್ಚೇವುರ ಸು ಅಲ್ಲ ಅತೀತದಲ್ಲಿ ತಗೊಳ್ಳಿ, ಸುಜ್ಞಾನ ಮಿಚ್ಚೇವುರ
1: ಸುಜ್ಞಾನ ಮಿಚ್ಚೇವುರ
0: ಹಾಗೆ ತಗೊಳ್ಬೋದು, ಜ್ಞಾನ ಮಿಚ್ಚೇವುರ ಅಂತಲೂ ತಗೋಬೋದು, ಅದು ಅರ್ಥಪೂರ್ಣವಾಗಿದೆ.
1: ಸುಜ್ಞಾನ ಮಿಚ್ಚೇವುರ
0: ಜ್ಞಾ ಅದು ಸಮದಿಂದ
1: ಜ್ಞಾನ ಮಿಚ್ಚೇವುರ ಜ್ಞಾನ ಮಿಚ್ಚೇವುರ.
0: ಈ ಸುಜ್ಞಾನ ಜ್ಞಾನ ಇದೆರಡು ನಾವು ಹೇಗೆ ನಮಗೆ ಮನಸ್ಸಿಗೆ ಮನೋಧರ್ಮ ಬಂದಂಗೆ ಕಾಂಬಿನೇಷನ್ ಮಾಡ್ತಾ ಹೋಗ್ಬೋದು.
1: ಸುಜ್ಞಾನ ಮಿಚ್ಚೇವುರ ಜ್ಞಾನ ಮಿಚ್ಚೇವುರ
0: ಸುಜ್ಞಾನ ಆ ಥರ ಎಲ್ಲ ಹಾಡ್ಕೊಂಡು ಹೋಗ್ಬೋದು.

గరి సరి నీవే పాలించర. ಕೃತಿಯ ಇಡೀ ಭಾಗವನ್ನು ಒಂದ್ಸರಿ ಪಲ್ಲವಿಯನ್ನು ಪಲ್ಲವಿ ಚಿಕ್ಕದಾಗಿರೋದ್ರಿಂದ ಒಂದ್ಸರಿ ಹಾಡ್ಬಿಡಿ.

ಇಲ್ಲಿ ಕಲ್ಪನೆ ಸ್ವರಗಳಿಗೆ ಚೆನ್ನಾಗಿ ಅವಕಾಶ ಇದೆ. ಈ ಅತೀತದ ಎಡುಪು ಬರುತ್ತಲ್ಲ ಸುಜ್ಞಾನ ಮಿಚ್ಚೆಯವರ, ಅಲ್ಲಿ ಕಲ್ಪನೆ ಸ್ವರಗಳನ್ನ ಹಾಡ್ಬೋದು. ಒಂದು ಅಕ್ಷರ ಅತೀತದಲ್ಲಿ ಬರ್ತಲ್ವಾ, ಒಂದು ಎರಡು ಮೂರು ನಾಲ್ಕು

ಜ್ಞಾನಮಿಚ್ಚೇವರೆಗೂ ತಗೋಬಹುದು. ನಿಧಪ ಮಗರಿ ಸರಿಗಮ ಜ್ಞಾನ ಅದು ಅವಕಾಶ ಇದೆ. ನಿಧಪ ಮಗರಿ ಸರಿಗಮ ಸುಜ್ಞಾನ ಹಾಗೂ ಹಾಡ್ಬೋದು. ಸುಜ್ಞಾನಕ್ಕೆ ಹಾಡಿದ್ರೆ ಇನ್ನೂ ಆಕರ್ಷಕವಾಗಿರುತ್ತೆ.

0: ಹೀಗೆ ಈ ಕೃತಿ ತುಂಬ ಸುಂದರವಾದ ಚಿಕ್ಕ ಕೃತಿಯಾದರೂ ಪ್ರಾರಂಭಕ್ಕೆ ವಿಘ್ನೇಶನ ಸ್ತುತಿಯನ್ನು ಮಾಡಿ ವಿನಿಕೆಯನ್ನು ಪ್ರಾರಂಭ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅಭ್ಯಾಸ ಮಾಡಿ ಕಲ್ಪನೆ ಸರ್ಗಳನ್ನು ಹಾಡಿದ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ.
1: ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಪಾಯಿಂಟ್ 1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಸಾರನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಜನ ಘರ ಬೈ, ಧೃತ್ತೇನ್ ತಾಲ್, ಮಾನೆ ಜೀತ್ ಮಾನೋ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ಎಸ್ ಹಲ್ದನ್ಕರ್. ರಾಗ್ ಸಾರನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಜನ ಘರ ಬೈ, ಧೃತ್ತೇನ್ ತಾಲ್, ಮಾನೆ ಜೀತ್ ಮಾನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೋಡಿಮಟ್ಟಿ, ಹಾರ್ಮೋನಿಯಂ ಟಿವಿ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸಂಜಯ್ ಬಂದೋಪಾಧ್ಯಾಯ್ ಅವರಿಂದ ಸಿತಾರ್ ವಾದನ, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಜಪ್ತಾಲ್ ಧೃತ್ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ ಎಸ್ ಹಲ್ದನ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ, ವೈಲಿನ್ ಬೈ ಶ್ರೀ ಟಿವಿ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಜಪ್ತಾಲ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ಬಂದೋಪಾಧ್ಯಾಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅವಧರಿಸುವ ಅಮರನಾರೇಯಣ ವಿಶೇಷ ಕಾರ್ಯಕ್ರಮ ಸರಣಿ. ಆಕಾಶವಾಣಿ
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ
0: ಅವಧರಿಸುವ ಅಮರನಾರೇಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ.
0: ನಿರ್ಮಾಣ ಕೆಎಲ್ ರಾಜೇಶ್ವರಿ.

0: ಅವಧರಿಸು ಬಾ ಅಮರ ನಾರಾಯಣ.
1: ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯನ್ನು ರಥೋತ್ಸವದ ಸಂದರ್ಭದಲ್ಲಿ ಸಂದರ್ಶಿಸಲು ಹೋದಾಗ ನಾರಾಯಣರನ್ನು ಯಾರೋ ಭಿಕ್ಷದವರು ಎಂದು

ಸವಿಸಿ ಸನ್ನಿಧಿಗೆ ಹೋಗದಂತೆ ತಡೆದರು. ಎಲ್ಲ ಸಿದ್ಧತೆಗಳು ಪೂರೈಸಿದ ಮೇಲೆ ರಥವನ್ನು ಎಳೆಯಲು ಎಷ್ಟೇ ಪ್ರಯತ್ನಿಸಿದರೂ ಎಷ್ಟು ಜನ ಸೇರಿದರೂ ಆಗಲಿಲ್ಲ. ವ್ಯವಸ್ಥಾಪಕರಿಗೆ ಅನುಮಾನವಾಗಿ ಯಾರಾದರೂ ದರ್ಶನಕ್ಕೆ ಬಂದ ಹಿರಿಯರನ್ನು ತಡೆದು ಅವಮಾನಿಸಿರಬಹುದೇ ಎಂದು ವಿಚಾರಿಸಿದಾಗ ನಡೆದ ಸಂಗತಿ ಬೆಳಕಿಗೆ ಬಂದಿತು. ಕೂಡಲೇ ದೇವಾಲಯದ ಹಿಂಭಾಗದಲ್ಲಿ ಶಿಷ್ಯನೊಡನೆ ಕುಳಿತು ಧ್ಯಾನಸ್ಥರಾಗಿದ್ದ ತಾತಯ್ಯನವರನ್ನು ಗೌರವದಿಂದ ಸನ್ನಿಧಿಗೆ ಕರೆದೊಯ್ದರು. ಎದುರಿನಲ್ಲೇ ದೂರ ನಿಂತು ಸ್ವಾಮಿಯನ್ನು ಸ್ತೋತ್ರ ಮಾಡುತ್ತಿದ್ದ ಅವರ ಕಡೆ ರಥ ಯಾರ ಪ್ರಯತ್ನವೂ ಇಲ್ಲದೆಯೇ ಚಲಿಸುತ್ತಾ ಬಂದಿತು. ನೆರೆದಿದ್ದವರೆಲ್ಲರೂ ಅವಾಕ್ಕಾದರು. ಆಗ ನಾರಾಯಣರು ಶ್ರೀ ವೆಂಕಟೇಶನನ್ನು ಸ್ತುತಿಸಿದ್ದು ಹೀಗೆ:

ಈ ಪದ ಜಾನಪದ ಧಾಟಿಯಲ್ಲಿದೆ. ನಾರಾಯಣರಿಗೆ ಸಂಗೀತ ಸಾಹಿತ್ಯಗಳ ಪರಿಪೂರ್ಣವಾದ ಆಳವಾದ ಜ್ಞಾನವಿತ್ತು. ಶಾಸ್ತ್ರೀಯತೆ ಅಗತ್ಯವಾದಂತೆಯೇ ಕೆಲವು ಧಾಟಿಯ ಸಾಹಿತ್ಯಕ್ಕೆ ಜನಪದದ ಮೆರುಗೆ ಹೆಚ್ಚು ಅಂದ ನೀಡುತ್ತದೆ ಎಂಬುದನ್ನು ಅರಿತಿದ್ದರು. ಕೋಲಾಟದ ಪದವೆಂದರೆ ಅದು ಜಾನಪದ ಪ್ರಕಾರ ಎನ್ನುವುದು ಸರ್ವವಿದಿತ. ಅದಕ್ಕೆ ಸೂಕ್ತವಾದ ರಾಗವನ್ನು ಅಳವಡಿಸಿ ಹಾಡಿದಾಗ ಕೇಳುವವರು ಕೋಲಾಟವಾಡಲು ಮೊದಲು ಮಾಡಿದರೆ ಆಶ್ಚರ್ಯವೇನಿಲ್ಲ. ಅದನ್ನೀಗ ಕೇಳೋಣ.

ನಾರಾಯಣರ ರಚನೆಗಳು ಪ್ರಧಾನವಾಗಿ ತೆಲುಗು ಭಾಷೆಯಲ್ಲಿವೆ, ಆದರೆ ಕನ್ನಡದ ರಚನೆಗಳು ಸಾಕಷ್ಟಿವೆ. ಒಂದೆರಡು ಮಣಿಪ್ರವಾಳ, ಅಂದರೆ ಒಂದಕ್ಕಿಂತ ಹೆಚ್ಚು ಭಾಷೆಗಳ ಬಳಕೆ ಇರುವುದು, ಇಂತಹ ರಚನೆಗಳು ಇರುವುದು ಗಮನಾರ್ಹ. ಒಂದು ಮಣಿಪ್ರವಾಳ ಪದ್ಯ ಹೀಗಿದೆ. ಇದನ್ನು ತಾತಯ್ಯನವರೇ ಸಿಂಧು ಪದ ಎಂದು ಕರೆದಿದ್ದಾರೆ.

ಈ ಪದದ ಕಡೆಯ ಐದು ದ್ವಿಪದಿಗಳು ಕನ್ನಡ ಭಾಷೆಯಲ್ಲಿವೆ. ಬಿಂದು ಬಿಂದುವೂ ಸೇರಿ ಆಗುವುದೇ ಸಿಂಧು. ನುಡಿ ಮುತ್ತುಗಳ ಮಾಲೆಯೇ ಸಿಂಧು ಪದ ಎಂದರೆ ಅತಿಶಯವಲ್ಲ. ಈ ಮುಂದಿನ ರಚನೆಯು ಮಣಿಪ್ರವಾಳವೇ. ಒಂದು ವ್ಯತ್ಯಾಸ ಎಂದರೆ ಕನ್ನಡ ತೆಲುಗು ಭಾಷೆಗಳು ಒಂದೇ ವಾಕ್ಯದಲ್ಲಿ, ಅಂದರೆ ಒಂದೇ ಸಾಲಿನಲ್ಲಿ ಸೇರಿ ಬರುತ್ತವೆ.

0: ಅವಧರಿಸು ಬಾ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರಾಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಉಷಾ ರಾಮಮೂರ್ತಿ ಅವರಿಂದ ಗೋಟುವಾದ್ಯ ವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್, ಘಟ ದಯಾನಂದ ಮೋಹಿತೆ. ಮೊದಲಿಗೆ ಗಾನಮೂರ್ತೆ. ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಗೋಟುವಾದ್ಯ ರಿಸೈಟಲ್ ಬೈ ಉಷಾರಾ ಮೂರ್ತಿ. ಶೀಸ ಕಂಪನಿಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ದಯಾನಂದ ಮೋಹಿತೆ. ಟು ಬಿಗಿನ್ ವಿತ್ ಗಾನಮೂರ್ತೆ, ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ಉಷಾ ರಾಮಮೂರ್ತಿಯವರ ಗೋಟುವಾ ದಿನದಲ್ಲಿ ಇನ್ನೀಗ ವ್ಯಾಸರಾಯರ ರಚನೆ ಕೃಷ್ಣ ನೀ ಬೇಗನೆ ಬಾರೋ ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಉಷಾ ರಾಮಮೂರ್ತಿ ಕನ್ಕ್ಲೂಡ್ಸ್ ಹರ್ ಗೋಟುವಾ ದಿ ರಿಸೈಟಲ್ ವಿತ್ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಕೃಷ್ಣ ನೀ ಬೇಗನೆ ಬಾರೋ ಸೆಟ್ಟು ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ.

ಇದುವರೆಗೂ ಉಷಾ ರಾಮೂರ್ತಿ ಅವರಿಂದ ಗೋಟುವಾದ್ಯ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್, ಘಟ ದಯಾನಂದ ಮೋಹಿತೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಗೋಟುವಾದ್ಯ ರಿಸೈಟಲ್ ಬೈ ಉಷಾ ರಾಮೂರ್ತಿ. ಶಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ದಯಾನಂದ ಮೋಹಿತೆ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಬ್ ಹಮ್ ಪ್ರಸ್ತುತ ಕರ್ ರಹೇ ಹೇ ಡಾಕ್ಟರ್ ಬಸವರಾಜ್ ರಾಜಗುರುಜಿ ಕೆ ಜೀವನ್ ಔರ್ ಸಾಧನಾ ಪರ್ ಆಧಾರಿತ ಸಂಗೀತ ರೂಪಕ್. ಆಲೇಖ್ ಶ್ರೀ ನಿಜಗುಣ ರಾಜಗುರು, ಪ್ರಸ್ತುತಕರ್ತ ಅನಿಲ್ ದೇಸಾಯಿ. ವಿ ವಿಲ್ ನೌ ಬ್ರಿಂಗ್ ಯು ಎ ಮ್ಯೂಸಿಕಲ್ ಫೀಚರ್ ಬೇಸ್ಡ್ ಆನ್ ದ ಲೈಫ್ ಅಂಡ್ ಅಚೀವ್ಮೆಂಟ್ ಆಫ್ ಡಾಕ್ಟರ್ ಬಸವರಾಜ್ ರಾಜಗುರು. ಸ್ಕ್ರಿಪ್ಟ್ ಶ್ರೀ ನಿಜಗುಣಿ ರಾಜಗುರು, ಪ್ರೊಡಕ್ಷನ್ ಅನಿಲ್ ದೇಸಾಯಿ.
2: ದ ಲೆಜೆಂಡರಿ ಮ್ಯೂಸಿಷಿಯನ್ ಆಫ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್, ಸ್ವರ ಸಾಮ್ರಾಟ, ಪದ್ಮಭೂಷಣ ಪಂಡಿತ್ ಬಸವರಾಜ ರಾಜಗುರು ವಾಸ್ ಅ ಮ್ಯಾನ್ ಹೂ ಲವ್ಡ್ ಅಂಡ್ ಲಿವ್ಡ್ ಮ್ಯೂಸಿಕ್ ಇನ್ ಆಲ್ ಇಟ್ಸ್ ಡೆಪ್ತ್ಸ್ ಅಂಡ್ ಹೈಟ್ಸ್ ಥ್ರೂ ಹೀಸ್ ಮ್ಯೂಸಿಕ್. ಹಿ ವಾಸ್ ಅ ರೇರ್ ಫ್ಯೂಷನ್ ಆಫ್ ಇಂಟೆಲಿಜೆನ್ಸ್, ಸ್ಟೈಲ್ ಅಂಡ್ ಸೋನರ್ಸ್ ವಾಯ್ಸ್ ವಿತ್ ಅಮೇಜಿಂಗ್ ವ್ಯಾಲ್ಯೂಮ್, ಡೆಪ್ತ್ ಅಂಡ್ ರೇಂಜ್. ಹಿ ವಾಸ್ ನೋನ್ ಫಾರ್ ಪಾಪ್ಯುಲರೈಸಿಂಗ್ ದ ಕ್ಲಾಸಿಕಲ್ ಮ್ಯೂಸಿಕ್ ಫಾರ್ ಆಡಿಯನ್ಸ್ ಆಫ್ ಆಲ್ ಕ್ಲಾಸಸ್ ವಿತ್ ಫ್ಯಾಸಿನೇಟಿಂಗ್ ಸ್ಟೈಲ್. ವಿ ವಿಲ್ ನೌ ಬ್ರಿಂಗ್ ಯು ರಾಗ್ ಬಿಲಾಸ್ ಖಾನಿ ತೋಡಿ, ರೆಂಡರ್ಡ್ ಬೈ ಪಂಡಿತ್ ಬಸವರಾಜ ರಾಜಗುರು.

0: ಮಕ್ಕಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು. ಪಕ್ವಾದ್ಯದಲ್ಲಿ ವೈಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ನಿನ್ನು ಜೂಚಿ ಧನ್ಯುಡಾಯ್ತಿ, ಸೌರಾಷ್ಟ್ರ ರಾಗ ಆದಿತಾಳದಲ್ಲಿದೆ. Welcome to Today's Carnatic Classical Music Program. Dear listeners, in today's program, we bring you vocal rendition by J.V. Deepak.

ಇದೀಗ ಇಕೋ ನಮ್ಮ ಸ್ವಾಮಿ ಪುರಂದರದಾಸರ ರಚನೆ ಮಣಿರಂಗುರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೌ ಇಕೋ ನಮ್ಮ ಸ್ವಾಮಿ ರಿಟನ್ ಬೈ ಪುರಂದರದಾಸ ಸೆಟ್ಟು ಮಣಿರಂಗುರ ಮಿಶ್ರ ಛಾಪುತಾಳ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರು ಬರೆದಿರುವ ತ್ಯಾಗರಾಜಾಯ ನಮಸ್ತೆ, ಬೇಗಡೆ ರಾಗ ರೂಪಕ ತಾಳ. ತ್ಯಾಗರಾಜಾಯ ನಮಸ್ತೆ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ಟು ಬೇಗಡೆ ರಾಗ ರೂಪಕ ತಾಳ.

ಇದುವರೆಗೂ ಸಂಗೀತ ಪ್ರಿಯರೇ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವೈಡಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ದಯ್ಯ, ಮೃದಂಗ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ, ರಘುವರ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್. ಅಕಂಪನಿಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್.

ಇದುವರೆಗೂ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸನರ್ಸ್, ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಶ್ರೀ ಕಮಾಂಡರ್ ಶೇಷಾದ್ರಿ ಕಂಕ್ಲೂಡ್ಸ್ ದ ವಯೋಲ ರಿಸೆಟಲ್ ವಿತ್ ಜಯತಿ ಜಯತಿ ಇನ್ ಕಮಾಸ್ ರಾಗಂ ಸೆಟ್ಟು ಆದಿತಾಳಂ ಮಯೂರಂ ವಿಶ್ವನಾಥ ಶಾಸ್ತ್ರಿ ಕೀರ್ತನ. ಕಾರ್ಯಕ್ರಮಲೋ ಚಿವರಿಕ ಜಯತಿ ಜಯತಿ ಕಮಾಸ್ ರಾಗಂ ಆದಿತಾಳಂ ಮಯೂರಂ ವಿಶ್ವನಾಥ ಶಾಸ್ತ್ರಿ ಕೀರ್ತನ.

ಆನ್ ರಾಗಂ ಚಾನಲ್ ಯು ಹಾವ್ ಹರ್ಡ್ ದ ವಯೋಲಾ ರಿಸೈಟಲ್ ಆಫ್ ಶ್ರೀ ಕೊಮಾಂಡೂರಿ ಶೇಷಾದ್ರಿ ಮೃದಂಗಂ ಸಪೋರ್ಟ್ ಈಸ್ ಬೈ ಶ್ರೀ ವಿಷ್ಣು ಭಟ್ಲ ಉದಯ ಶಂಕರ್. ದಿಸ್ ಪ್ರೋಗ್ರಾಮ್ ಈಸ್ ಎ ಕಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ವಿಜಯವಾಡ ಫಾರ್ ರಾಗಂ 24/7 DTH. ರಾಗಂ ಚಾನಲ್ಲೋ ಮೀರಿಂತವರೆಗೂ ಕೊಮಾಂಡೂರಿ ಶೇಷಾದ್ರಿ ಗಾರಿ ವಯೋಲಾ ವಾದ್ಯ ಕಚೇರಿ ವಿನ್ನಾರು. ಮೃದಂಗ ಸಹಕಾರಂ ಶ್ರೀ ವಿಷ್ಣು ಭಟ್ಲ ಉದಯ ಶಂಕರ್. ನಿರಂತರ ಭಾರತೀಯ ಸಂಗೀತ ಸ್ರವಂತಿ ರಾಗಂ ಚಾನಲ್ಲೋ ಪ್ರಸಾರಮೈನ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯವಾಡ ಕೇಂದ್ರ ಸಮರ್ಪಣ.